ಉಪಹಾರ ಚಾರಣ ಸಾಂತನಿಕೆ ಪ್ರಾಣಿಯ ಧಾರ ಊಚೆ ತೇ ಊಚೆ ಅಪಾರ ಸೋ ಮತ್ ಸಾರ ಜಿತ್ ಹರ ಸಿಮ್ರೀಜ ಕರ ಕಿರ್ಪಾ ಜಿಸ ಆಪೇ ದೀಜೇ ಸುಖ ಸಹಜಾನಂದ ಹರ ನಾಉ ನಾನಕ ಜಪ್ಯಾ ಗುರ ಮಿಳ ನಾಉ ರಾಮ ಕಲೀ ಮಹಲ್ಲಾ ಪಂಜಮ ಸಗಲ ಸ್ಯಾಣ ಪಿಛಾಡ ಕರ ಸೇವಾ ಸೇವಕ ಸಾಜ ಅಪನಾ ಆಪ ಸಗಲ ಮಿಟಾಯ ಮನ ಚಿಂದೇ ಸೇ ಫಲ ಪಾಯೇ ಹೋ ಸಾವಧಾನಿ ಆಪಣೇ ಗುರ ಸ್ಯೋ ಆಸಾ ಮನಸಾ ಪೂರನ ಹೋವೇ ಪಾವೇ ಸಗಲ ನಿಧಾನ ಗುರ ಸ್ಯೋ ರಹೋ ದೂಜಾ ನೈ ಜಾಣೇ ಕೋಹೇ ಸತ್ಗುರ ನಿರಂಜನ ಸೋಯೇ ಮಾನುಖ ಕಾ ಕರ ರೂಪ ನ ಜಾಣ ಮಿಳಿ ನಿಮಾಣೇ ಮಾಣ ಗುರ ಕೀ ಹರ ಟೇಕ ಟೇಕಾಯೇ ಅವರಾಸಾ ಸಬ ಲಾಹೇ ಹರ ಕಾ ನಾಮ ಮಾಂಗ ನಿಧಾನ ತಾಂ ದರ ಗೈ ಪಾವೇ ಮಾನ ಗುರ ಕಾ ವಚನ ಜಪ ಮಂತ ಇಹ ಭಗತ ಸಾರ ತತ್ ಸತ್ಗುರ ಪೈ ದಯಾಲ ನಾನಕ ದಾಸ ನಿಹಾಲ ರಾಮ ಕಲಿ ಮಹಲ್ಲಾ ಪಂಜವಾಂ ಹೋವೇ ಸೋಯಿ ಪಲ ಮಾನ ಆಪಣಾ ತಾಜ ಅಭಿಮಾನ ದಿನ ರಹಿಣ ಸದಾ ಗುಣ ಗಾಓ ಪೂರನ ಇಹಿ ಸ್ವಾಹ ಆನಂದ ಕರ ಸಂತ ಹರ ಜಪ ಛಾಡ ಸ್ಯಾಣಪ ಬಹು ಚತರಾಯ ಗುರ ಕಾ ಜಪ ಮಂತ ನಿರ್ಮಲ ಅರ್ಹಾಓ ಏಕ ಕೀ ಕರ ಆಸ ಪಿತ್ರ ನಿರ್ಮಲ ಜಪ ನಾಮ ಹರ ಹರ ಗುರ ಕೇ ಚರಣ ನಮಸ್ಕಾರ ಪಂ ಜಲ ಉತ್ತರೇ ಪಾರ ದೇವನ ಹಾರ ದತಾರ ಅಂತ ನ ಪಾರ ವಾರ ಜಾ ಕೇ ಕರ ಸರ್ಬ ನಿಧಾನ ರಾಖಣ ಹಾರ ನಿಧಾನ ನಾನಕ ಪಾಯಾ ಹೋ ನಿಧಾನ ಹರಿ ಹರ ನಿರ್ಮಲ ನಾಮ ಜೋ ಜಪೇ ತಿಸ್ ಕೀ ಗತ ಹೋಯೇ ನಾನಕ ಕರ್ಮ ಪ್ರಾಪ್ತ ಹೋಯೇ ರಾಮ ಕಲಿ ಮಹಲಾ ಪಂಜಮ ದೋ ಲಭಂದೇ ಸವಾರ ಜಾಯ ನ ದರ ಗೈ ಹಾರ ಹಾಲ್ತ ಪಾಲ್ತ ತುದ ಹೋಯ ವಡ್ಯಾಈ ಅಂತ ಕೀ ವೇಲಾ ಲಯ ಛಡಾಯಿ ರಾಮ ಕೇ ಗುಣ ಗಾಓ ಹಾಲ್ತ ಪಾಲ್ತ ಹೋಯ ದೋಮೇ ಸೋಹೇಲೇ ಅಚಾರ್ಯ ಪುರ್ಖ ತಿಹಾಓ ರಹಾಓ ಊಠತ ಬೈಠತ ಹರ ಜಾಪ ಬಿನ್ಸೇ ಸಗಲ ಸಂತಾಪ ಬೈರಿ ಸಬ ಹೋವೇ ಮೀತ ನಿರ್ಮಲ ತೇರಾ ಹೋವೇ ಚೀತ ಸಬ ತೇ ಉತ್ತಮ ಇಹೋ ಕರ್ಮ ಸಗಲ ಧರ್ಮ ಮೈ ಶ್ರೇಷ್ಠ ಧರ್ಮ ಹರ ಸಿಮರನ ತೇರಾ ಹೋಯೇ ಉದಾರ ಜನ್ಮ ಜನ್ಮ ಕಾ ಉತ್ತರೇ ಪಹಾರ ಪೂರನ ತೇರೀ ಹೋವೇ ಆಸ ಜಮ ಕೀ ಕಟಿಯೇ ತೇರೀ ಫಾಸ ಗುರ ಕಾ ಉಪದೇಶ ಸುಣೀ ಜೈ ನಾನಕ ಸುಖ ಸಹಜ ಸಮೀಜೈ ರಾಮ ಕಲಿ ಮಹಲ್ಲಾ ಪಂಜಮಾ ಜಿಸ್ ಕೀ ತಿಸ್ ಕೀ ಕರ ಮಾನ ಆಪನ ಲಾಹೀ ಗುಮಾನ ಜಿಸ್ ಕಾ ತೂ ತಿಸ್ ಕಾ ಸಬ ಕೋಯೇ ತಿಸೇ ರಾಧ ಸದಾ ಸುಖ ಹೋಯೇ ಕಾಹೇ ಪರಮ ಪರಮೇ ಬಿಗಾನೇ ನಾಮ ಬಿನಾ ಕಿಚ ಕಾಮ ನಾಮ ಮೇರಾ ಮೇರಾ ಕರ ಬಹುತ ಪಶತಾಂತಿ ರಹಾಓ ಜೋ ಜೋ ಕರೇ ಸೋಯಿ ಮಾನ ಲಿಯೋ ಬಿನ ಮಾನೇ ರಳ ಹೂ ವೇಖೇ ತಿಸ್ ಕಾ ಪಾಣಾ ಲಾಗೇ ಮಿಠಾ ಗುರ ಪ್ರಸಾದ ವಿರಲೇ ಮನ ಬೂಠಾ ಬೇಪರವಾ ಗೋಚರ ಆಪ ಆಟ ಪೈರ ಮನ ತಾಕೋ ಜಾಪ ಜಿಸ್ ಚಿತ್ತ ಆಯೇ ಬಿನ ಸಹ ದುಖಾ ಹಲ್ತ ಪಲ್ತ ತೇರಾ ಉಜಲ ಮುಖಾ ಕೌಣ ಕೌಣ ಉದ್ರೇ ಗುಣ ಗಾಯೇ ಗಣನ ನ ಜಾಯಿ ಕೀಮ ನ ಪಾಯೇ ಬೂಡತ ಲೋ ಸಾಧ ಸಂಗ ತರೇ ನಾನಕ ಜಿಸೇ ಪ್ರಾಪ್ತ ಕರೇ ರಾಮ ಕಲಿ ಮಹಲಾ ಪಂಜಮ ಮನ ಮಾಹೇ ಜಾಪ ಭಗವಂತ ಗುರ ಪೂರೇ ಹೋ ದೀನೋ ಮಂತ ಮಿಟೇ ಸಗಲ ಪಹ ತ್ರಾಸ ಪೂರನ್ ಹೋಯಿ ಆಸ ಸಫಲ ಸೇವಾ ಗುರು ದೇವಾ ಕೀಮತ್ ಕಿಚ್ಛ ಕಹಿಣ ನ ಜಾಯೇ ಸಾಚೇ ಸಚಿ ಅಲಖಾ ಪಿಹವಾರ ಹೋ ಕರ್ಣ ಕರಾವಣ ಆಪ ತಿಸ್ಕೋ ಸದಾ ಮನ ಜಾಪ ತಿಸ್ಕೀ ಸೇವಾ ಕರನೀತ ಸಚ ಸಹಜ ಸುಖ ಪಾವೇ ಮೀತ ಸಾಹಿಬ ಮೇರಾ ತಪಹರಾ ಖಿನ್ ಮೇ ಥಾಪ ಥಾಪಣ ಹಾರಾ ತಿಸ್ ಬಿನ ಅವರ ನ ಕೋಯೀ ಜನಕಾ ರಾಖಾ ಸೋಯೀ ಕರ ಕಿರ್ಪಾ ರುದಾಸ ಸೋಣೀ ಜೈ ಆಪಣೇ ಸೇವಕ ಕೋ ದರ್ಶನ ದೀಜೈ ನಾನಕ ಜಾಪೀ ಜಪ ಜಾಪ ಸಬ ತೇ ಊಚ ಜಾ ಕಾ ಪ್ರತಾಪ ರಾಮ ಕಲಿ ಮಹಲ್ಲಾ ಪಂಜಮಾ ಬಿರ್ತಾ ಪರವಾಸಾ ಲೋಕ ಠಾಕುರ ಪ್ರಭ ತೇರಿ ಟೇಕ ಅವರ ಛುಟಿ ಸಬ ಹಾಸ ಅಚಿಂತ ಠಾಕುರ ಪೇಟೆ ಗುಣ ತಾಸ ಏಕೋ ನಾಮ ತ್ಯಾಯ